ಓಂ ಶ್ರೀ ರಾಘವೇಂದ್ರಾಯ ನಮಃ. ಭಕ್ತ ಶಿಖಾಮಣುಲಕು ನಮಸ್ಸುಮಾಂಜಲು. ಅಲನಾಡು ಯಜ್ಞಭೂಮಿಗಾ ವಿರಾಜಿಲ್ಲಿ ಭೂಗರ್ಭಂಲೋ ಕಲಿಸಿಪೋಯಿನ ಪವಿತ್ರ ಕ್ಷೇತ್ರಮೈನ ಮಂತ್ರಾಲಯಂಲೋ ಅವತಾರ ಪುರುಷುಳೈನ ಮಧ್ವಮತಾಂಬುಧಿ ಚಂದ್ರುಳೈನ ಪರಮಹಂಸ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮುಲು ಯೋಗ ಸಮಾಧಿನಿ ಪೊಂದಿ ಈನಾಟಿಕಿ ಭಕ್ತುಲ ಕೋರ್ಕೆಲನ್ನು ತೀರ್ಚಿ ವಿರಾಜಿಲ್ಲುಚುನ್ನಾರು. ವಾರಿ ನಾಮಗಾನಂ ಧ್ಯಾನಂ ಮೋಕ್ಷದಾಯಕಂ. ಶ್ರೀ ರಾಘವೇಂದ್ರ ಭಕ್ತಿ ಸಂಜೀವಿನಿ ಈ ಗಾನತರಂಗಾಲನ್ನು ಆಲಿಂಚಿ ಆಲಪಿಂಚಿ ಅಂದರಂ ಧನ್ಯುಲವುದಾಂ. ಓಂ ಶ್ರೀ ರಾಘವೇಂದ್ರಾಯ ನಮಃ.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.

ಪ್ರಾಪ್ತಿ ಭಂಜಮ ವಿಧಾವಸಿ ಚಂಡ ಭಾನು ಅಪಂಚಮಾಲಕು ಉದಾವಳಿ ಸೀತ ಭಾನು ಮಚ್ಚಿತ್ತ ದೋಷ ತೃಣಜಾಲ

ಬೃಂದಾವನಾಖ್ಯ ಸುರನಂದನ ಸಾಂದ್ರ ಸಂಸ್ಥಾ ಬೃಂದಾವ ಕೇಂದ್ರ ಗಲ ಶೋಭಿತ ಸುಂದರಾಂಗ ಮಂದಾರ ವೃಂದ ಪರಿಶೋಭಿತ ಪಾದ ಪದ್ಮ ಶ್ರೀರಾಘವೇಂದ್ರ ನಮದೇಹಿ ಕರಾವಲಂಬಂ ಶ್ರೀರಾಘವೇಂದ್ರ ನಮದೇಹಿ ಕರಾವಲಂಬಂ ಕಾಷಾಯ ದಂಡ ಸುಖ ಮಂಗಲ ಪಂಕಜಾಕ್ಷ ಭಾರಿಣ್ಯ ದೈವ ರುಚಿರಾಜನ ಪೀಠ ಸಂಸ್ಥಾ ಮುಂಗಾಂಗ ಶೋಧಿ

ಸಪ್ತ ಸುಮಂತ್ರ ಜಪ್ತಃ ಸಿದ್ಧಗ್ನಿ ಸಪ್ತತಿ ಮಹೋಜ್ವಲ ಮಂತ್ರ ವರ್ಗ ತತ್ತತ್ ಸುವೇದ್ಯ ಹರಿರೂಪ ವಿಲೋಕ

ಶ್ರೀಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಧ್ಯಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣಾಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂಡಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಗಾ ಮಂತ್ರಾರ್ಥ ಪ್ರಣವೋಪಾಸಗಾನಾಂ ಪಾಪ ವಿದ್ಧ ದೈತ್ಯ ಪೂಗಾ ವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂದ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಆನಂದ ವೇದ ಪ್ರತಿಪಾದ್ಯ ಮುಖ್ಯತಮಾನಂದ ದೀವ ನಿಯಾಮಕಾನಂದ ರೂಪ ಭಗವತ್ ಕಾರ್ಯ ಸಾಧಕ ಪರಮ ದಯಾಳು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಜ್ಞ ಜ್ಞಾನಾರ್ಥಿ ಜ್ಞಾನ ಯೋಗ್ಯ ಭಗವತ್ ಕೃಪಾ ಪಾತ್ರ ಭೂತ ಸಲ್ಲೋಕ ಕೃಪಾಳು ಬ್ರಹ್ಮ ರುದ್ರಾದ್ಯರ್ಚಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವದ್ಹೃದಿ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹ ಇಚ್ಛೆಯ ಕರ್ಮಭವ್ಯವತೀರ್ಣಾನಾಂ ತಥಾ ಅವತೀರ್ಯ ಸಕಲ ಶಾಸ್ತ್ರಕರ್ತೃಣಾಂ ಸಕಲ ದುರ್ಮತ ಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್

तथा समग्र गुण लक्षणो भेदानां असंशयानां प्रसाद मात्रेण स्वभक्ता वेद संशय क्षेत्रोणां प्रणवाद्यशेष वैष्णव मंत्रोद्धारकाणां सर्वदा सर्व वैष्णव मंत्र जापकानां संसिद्ध सप्तकोटि महामंत्राणां भगवती भक्त्यतिशयेन भगवदुपासनार्थं स्वेच्छया गृहीत रूपाणां तत्र तत्र पृथक् पृथक् भगवतोऽनन्त रूपेषु पृथक् पृथक् वेदोक्त तदनुक्त भारतोक्त तदनुक्त संप्रदायागत स्वेतरस्वाभिन्नतया विशेष शक्ति विशेषाभ्याम् पृथक् व्यवहार विषय सर्वसामर्थ्योपेत निरवधिकानन्दानवद्य कल्याण गुण परिपूर्णानन्द गुणोपसंहर्तॄणाम् तथा वेदोक्त सर्वक्रियोपसंहर्तॄणाम् एवम् अनन्तरूपावयव गुणक्रिया जास्तवस्था विशिष्ट भगवदुपासकानाम् परमदयालूनाम् क्षमासमुद्राणाम् भक्तवत्सलानाम् भक्तापराधसहिष्णूनाम् स्वभक्तान् दुर्मार्गादुद्धृत्य सन्मार्गस्थापकानाम् स्वभक्तम् माम् उद्दिश्य भगवतः पुरः परमदयालो क्षमासमुद्रा भक्तवत्सला भक्तापराधसहिष्णु तदधीनम् दीनम् दूनम् मनाथम् शरणागतम् एनम् उद्धरेति विज्ञापनकर्तॄणाम् सर्वज्ञशिरोमणीनाम् अशेषगुर्वन्तर्यामिणाम् सदा भगवत्पराणाम् भगवतोऽन्यत्र सर्ववस्तुषु मनः सङ्ग्रहितानाम् सर्वत्र सर्वदा सर्वाकार सर्वाधार सर्वाश्रय सर्वोत्पादक सर्वपालक सर्वसंहारक सर्वनियामक सर्वप्रेरक सर्वप्रवर्तक सर्वनिवर्तक यथा योग्यम् सर्वज्ञानाज्ञानबन्धमोक्षप्रदा सर्वसत्ताप्रदा सर्वशब्दवाच्य सर्वशब्दप्रवृत्तिनिमित्त सर्वगुणादिपरिपूर्णतम सर्वदोषादिदूरा सर्वाचिन्त्य सर्वोत्तमा सर्वेश्वरा सर्वात्यन्तविलक्षण स्वगतवेदविवर्जितत्वादिना भगवद्द्रष्टॄणाम् अभिमानादि सर्वदोषदूराणाम् असूयेर्ष्याद्यशेषमनोदोषनिवर्तकानाम् नित्यापरोक्षीकृत रमायुक्ताशेषवद्रूपाणाम् अत एव विलीनाशेषप्रकृतिबन्धानाम् अत एव दूरोत्सारिताशेषनिष्ठानाम् अत एवाशेषभक्ताशेषनिष्ठनिवर्तकानाम् प्रणवोपासकानाम् अस्मदादिगुरूणाम् श्रीमदानन्दतीर्थश्रीमच्चरणानाम् अन्तर्यामिनी अनिरुद्धप्रत्युन्नसङ्कर्षणवासुदेवात्तक श्रीमध्ववल्लभ श्रीलक्ष्मीवेदव्यासात्मक अण्डस्थितानन्दरूपावयवगुणक्रियाजात्यवस्थाविशिष्ट रमायुक्त क्षीराद्विदेशदायि श्रीपद्मनाभात्मक अण्डाद्बहिः अभिव्यक्त शुद्धसृष्टित्वेनाभिमत श्रीचतुर्मुखमुख्यप्राणोपास्यत्वाद्यनेक प्रयोजनकानन्दानन्दरूपमूलभूत तथा अशेषजगत्पालनप्रयोजनक शान्तिपत्यनिरुद्धमूलभूत अशेषजगत्तृष्टिप्रयोजनक कृतिपतिप्रद्युम्नमूलभूत जगत्संहारप्रयोजनक जयापतिसङ्कर्षणमूलभूत तथा स्वस्वासमग्रयोग्यताभिज्ञ परमानुग्रहशील भगवत्प्रेरितचतुर्मुखादि सद्गुरोपदिष्ट स्वस्वायोग्य भगवद्रूपगुणोपासनया सञ्जात स्वस्वायोग्य भगवद्रूपविशेषदर्शनभोगाभ्याम् विनिष्टानिष्टसञ्चितप्रारब्धलक्षणाशेषकर्मणाम् स्वस्वायोग्यतानुसारेण सम्पूर्णसाधनानाम् पूर्वकल्पे ब्रह्मणा सह विरजानदीस्नानेन त्यक्तलिङ्गानाम् तथा विनिष्टावशिष्टेष्टावेद प्रारब्धकर्मणाम् प्रलयकाले भगवदुदरेव सदाम्
ಆನಂದಮಾತ್ರೇ ಪುಷಾಂ ತದನುಭವರಹಿತಾನಾಂ ಸ್ವಸ್ವಾಯೋಗ್ಯ ಭಗವದ್ರೂಪ ವಿಶೇಷ ಧ್ಯಾನರತಾನಾಂ ಸೃಷ್ಟಿಕಾಲೇ ಭಗವದಾಜ್ಞೆಯಾ ಭಗವದ್ರಾಬ್ಬಹಿರ್ನಿರ್ಗತಾನಾಂ ಶ್ರೀ ಶ್ವೇತದೀಪದರ್ಶನಂ ನಿಮಿತ್ತೀಕೃತ್ಯ ಪ್ರಧಾನಾವರಣಭೂತ ಸ್ವೇಚ್ಛಾ ಪ್ರಸರಣೇನ ಸ್ವಸ್ವಾಯೋಗ್ಯಾನಂದಾವಿರ್ಭಾವಲಕ್ಷಣ ಮುಕ್ತಿ ಪ್ರಧಾನ ಪ್ರಯೋಜನಕ ಮಾಯಾವತಿ ಶ್ರೀ ವಾಸುದೇವಾತ್ಮಕ ಲಕ್ಷ್ಮ್ಯಾತ್ಮಕ ಪ್ರಲಯಾಧ್ಯಸ್ತ ಶ್ರೀ ವಟಪತ್ರಶೇಷಾಯಶೇಷ ಜಗದುದರಾಶೇಷ ಮುಕ್ತನಾಭಿದೇಶೋರ್ಧವಾದ ಕುಕ್ಷಾಖ್ಯದೇಶ ತ್ರಿವಿಧಾಶೇಷ ಸಂಸಾರಿನಾಭಿದೇಶಾಖಿಲ ತಮತ್ಪತಿತನಾಭ್ಯದೋ ಭಾಗದೇಶ ಶ್ರೀ ಭೂಮ್ಯಾಲಿಂಗಿತ ಕಾಲಾದಿಜ್ಯೇಷ್ಠಕ ಪರಮಾನ್ವಾದ್ಯಶೇಷ ಕಾಲಾವಯವ ದೃಷ್ಟ್ಯಾಧಿಕರ್ತೃಶೇಷ ನಾಮಕ ಪರಮಪುರುಷ ನಾಮಕ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸಿತ ಚರಣಾನಿರುದ್ಧಾದಿ ಚತುರೂಪಾತ್ಮಕ ಗಾಯತ್ರಿ ನಾಮಕ ಸವಿದುರ್ನಾಮಕ ರೂಪ ವಿಶೇಷಾತ್ಮಕ ವ್ಯಾಪ್ತರೂಪ ಬೃಹತ್ ಶರೀರ ಶೂನ್ಯಾವಿಧ ಕಾಲಾವಿಧ ಕೇವಲಾವಿಧ ಬ್ರಹ್ಮಾವಿಧಾನಂದಾವಿಧ ರೂಪ ವಿಶೇಷಾತ್ಮಕ ನಿರೂಪಚರಿತ ಮೂಲರೂಪ ನಿರೂಪಚರಿತ ವ್ಯಾಪ್ತ ಪ್ರತಿಬದ್ಧ ಅನಂತ ತೇಜ ಪುಂಜ ತಾದೃಶ ರಮಾಯುಕ್ತ ರೂಪ ವಿಶೇಷಾತ್ಮಕ ಗಾಯತ್ರಿ ಭೂತವಾಕ್ ಪೃಥಿವೀ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ ಲೋಕವೇದ ಸಮೀರ ರಮಾಂತರ್ಗತ ಪ್ರಣಮಾಚತುರೀಯ ಪಾದೋ ವೇದ ಗಾಯತ್ರಿ ಪಾದ ಚತುಷ್ಟಯ ಪ್ರತಿಪಾದ್ಯ ವೈಕುಂಠಸ್ಥಿತ ಅನಂತಾವನಸ್ಥಿತ ಶ್ವೇತದೀಪಸ್ಥಿತ ಸರ್ವಜೀವಸ್ಥಿತ ರೂಪ ಭೇದೇನ ಚತುರೂಪಾತ್ಮಕ ನಿರೂಪಚರಿತ ಸರ್ವಭಾವರ್ಥ ಪ್ರತಿಪಾದಕ ಶ್ರೀದೇವ್ಯಾನಿರ್ಮಾ ರೂಪಾಷ್ಟಕ ಅಭಿಮನ್ಯಮಾನ ಚಕ್ರಶಂಖವರಾಭಯುಕ್ತ ಹಸ್ತಚತುಷ್ಟಯೋಪೇದ ಪ್ರದೀಪವರ್ಣ ಸರ್ವಾವರಣಭೂಷಿತ ವಿಶ್ವಾದಿ ಭಗವದ್ ರೂಪಾಷ್ಟಕ ಪ್ರತಿಪಾದಕ ಅಕಾರಾಧ್ಯಷ್ಟಾಕ್ಷರಾತ್ಮಕ ಶ್ರೀಮತ್ ಪ್ರಣವಾಧ್ಯಷ್ಟ ಮಹಾಮಂತ್ರ ಪ್ರತಿಪಾದ್ಯ ಅಷ್ಟರೂಪಾತ್ಮಕ ಮಂತ್ರಾಧ್ಯಾಯೋಕ್ತ ಭೂವರಾಹಾದ್ಯಶೇಷ ವೈಷ್ಣವ ಮಂತ್ರ ಪ್ರತಿಪಾದ್ಯ ಭೂವರಾಹಾದ್ಯಶೇಷ ರೂಪ ವಿಶೇಷಾತ್ಮಕ ರಮಾದಿ ಮಂತ್ರ ಪ್ರತಿಪಾದ್ಯ ರಮಾದಿನಿಷ್ಠ ರಮಾದಿ ನಿಯಾಮಕ ರೂಪ ವಿಶೇಷಾತ್ಮಕ ಶ್ರೀಲಕ್ಷ್ಮೀ ನರಸಿಂಹಾತ್ಮಕ ಪರಮದಯಾಳೋ ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ದೇಶಕಾಲಾಧಿಪತೆ ದೇಹೇಂದ್ರಿಯಾಧಿಪತೆ ಸೂರ್ಯವಂಶಧ್ವಜ ರಘುಕುಲ ತಿಲಕ ಲಕ್ಷ್ಮಣ ವರದ ಶತ್ರುಘ್ನಗ್ರಜ ಶ್ರೀಮದ್ ಧನುಮದುಪಾಸಿತ ಚರಣ ಸೀತಾಪತೆ ಶ್ರೀರಾಮಚಂದ್ರ ತುರಾಜ್ಞೆಯ ತತ್ಪ್ರಸಾದ ತತ್ಪ್ರೇರಣೆಯ ತತ್ಪ್ರೀತ್ಯರ್ಥಂ ತ್ವಾಂ ಉದ್ದಿಶ್ಯ ತ್ವಾಂ ಅನುಸ್ಮರನ್ನೇವ ತುರಾಜ್ಞೆಯಾ ನಿಯತೇನ ಮನ್ನಿಯಾಮಕೇನ ಸತ್ತಾಪ್ರದ ವಾಯುನಾಮಕ ಚೇಷ್ಟಾಪ್ರದ ಪ್ರಾಣನಾಮಕ ಧಾರಣಾಪ್ರದ ಧರ್ಮನಾಮಕ ಮುಕ್ತಿಪ್ರದ ಮುಕ್ತಿನಾಮಕ ರೂಪ ವಿಶೇಷೈ ಮದೃತಿಸ್ಥಿತೇನ ಪರಮದಯಾಳುನ ಕ್ಷಮಾ ಸಮುದ್ರೇಣ ಭಕ್ತವತ್ಸಲೇನ ಭಕ್ತಾಪರಾಧ ಸಹಿಷ್ಣುನ ಸರ್ವಸ್ವಾಮಿನ ಸರ್ವಪ್ರೇರಕೇಣ ಸರ್ವದಾತ್ವಿಕ ದೇವತಾ ಪ್ರೇರಕೇಣ ಸರ್ವದಾತ್ವಿಕಾಸುರಭಂಜಕೇನ ತಥಾ ತತ್ಪ್ರೇರಣಾ ಪ್ರಯುಕ್ತ ದುರ್ಮತಿ ಭಂಜಕೇನ ಅತಏವ ಪ್ರಭಂಜನ ಶಬ್ದವಾತ್ರೇನ ಪ್ರತಿದಿನ ಪ್ರತಿಕ್ಷಣ ಬುದ್ಧಿಯೋಗಕೇನ ಸರ್ವಕರ್ಮಕರ್ತೃ ಸರ್ವಕರ್ಮಕಾರಯಿತ್ರ ಸರ್ವಕರ್ಮ ಸ್ವಾಮಿನ ಸರ್ವಕರ್ಮ ಸಮರ್ಥಕೇನ ಸರ್ವಕರ್ಮ ಫಲಭೋಕ್ತೃ ಸರ್ವಕರ್ಮ ಫಲಭೋಜಯಿತ್ರ ಸರ್ವಕರ್ಮ ಪ್ರೇರಕೇಣ ಸರ್ವಕರ್ಮೋದ್ಭೋಗಕೇನ ಸರ್ವಕರ್ಮ ಶುದ್ಧಿಪ್ರದೇನ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ನಿಷ್ಠೇನ ಸರ್ವಕರ್ಮ ಸಾಕ್ಷಿಣ ಸರ್ವಕರ್ಮನಿಷ್ಠ ಭಗವದ್ ರೂಪೋಪಾಸಕೇನ ಅತೇವಾಶೇಷ ಜೀವ ನಿಸ್ಸಂಖ್ಯಾನಾದಿಕಾಲೀನ ಧರ್ಮಾಧರ್ಮ ದ್ರಷ್ಟು ಸ್ವೇಚ್ಛೆಯೋದ್ಬೋಧಕೇನ ತದ್ವಾದಕ ಕಪಿಲೋಪಾಸಕೇನ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಆನಂದವೇದ ಪ್ರತಿಪಾದ್ಯ ಮುಖ್ಯತಮೇನ ಅನಂತಗುಣ ಪರಿಪೂರ್ಣೇನ ಸರ್ವದೋಷ ದೂರೇಣ ತ್ವಚಿತ್ತಾಭಿಜ್ಞೇನ ತ್ವಚಿತ್ತಾನುಸಾರ ಚಿತ್ತೇನ ತ್ವತ್ಪರಮಾನುಗ್ರಹ ಪಾತ್ರಭೂತೇನ ಮಧ್ಯೋಗ್ಯತಾಧ್ಯ ವಿಜ್ಞೇನ ಶ್ರೀ ಭಾರತೀ ರಮಣೇನ
ರುದ್ರಾದ್ಯಶೇಷತಾತ್ವಿಕದೇವತೋಪಾಸಿತಧರಣೇನ ಮಮ ಸರ್ವಾಸ್ತೋಸ್ತಾಸು ಚಿತ್ರದಾ ವಿಚಿತ್ರದಾ ತದುಪಾಸಕೇನ ಶ್ರೀ ಮುಖ್ಯ ಪ್ರಾಣೇನ ಪ್ರೇರಿತ ಸನ್ ತತ್ ಸಂಸ್ಕೃತಿ ಪೂರ್ವಕಂ ಸೇನಾ ಸಮುತ್ಥಾಯ ಅದ್ಯತನಂ ಸುವರ್ಣಾಶ್ರಮೋಚಿತ ದೇಶಕಾಲಾವಸ್ಥೋಚಿತ ನಿತ್ಯ ನೈಮಿತ್ತಿಕ ಗಾಮ್ಯಭೇದೇನ ತ್ರಿವಿಧಂ ತತ್ ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಮದಾಜ್ಞಾಕಾರಿಭಿ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತದೀಯೈಹಿ ಅಶೇಷೈರ್ಜನೈಹಿ ತತ್ ಸರ್ವಕರ್ಮಕರ್ತೃತ್ವ ಕಾರ್ಯಕರ್ತೃತ್ವಾತ್ ಅನುಸಂಧಾನಪೂರ್ವಕಂ ಕಾರಯಿಷ್ಯೆ ಚ ಇತಿ ಶ್ರೀ ರಾಘವೇಂದ್ರಾಖ್ಯೇತನಾ ಕೃತಮಂಜದಾ ಪ್ರಾತಃ ಸಂಕಲ್ಪ ಗದ್ಯಂ ಸ್ಯಾತ್ ಪ್ರೀತೈರ್ಮಾಧವ ಮದ್ವಯೋ ಇತಿ ಶ್ರೀ ರಾಘವೇಂದ್ರ ಇತಿ ಶಿರೋಮಣಿಭಿ ವಿರಚಿತಂ ಪ್ರಾತಃ ಸಂಕಲ್ಪ ಗದ್ಯಂ ಸಂಪೂರ್ಣಂ.

ಮೋಹನ ಮುರಳಿಯ ಕರೆ ಕರೆದಿದೆ ನಿಮ್ಮನ್ನು. ಆನಂದ್ ಆಡಿಯೋ ಕೊಳಲಿನ ಕರೆಯನ್ನು ಕೇಳೋಣವೇನು? ಡಿವೈನ್ ಪ್ರೇಯರ್ಸ್. ಗಣಪತಿ ಸಂಕಷ್ಟ ಸ್ತುತಿ, ಶಿವಸ್ತುತಿ, ಶಿವಾಷ್ಟಕ, ಲಿಂಗಾಷ್ಟಕ, ಶ್ರೀ ವೆಂಕಟೇಶ್ವರ ಸುಪ್ರಭಾತ, ಶ್ರೀ ವಿಷ್ಣು ಸಹಸ್ರನಾಮ ಮುಂತಾದ ಭಕ್ತಿಗೀತೆಗಳನ್ನು ಕೊಳಲಿನ ಇನಿದನಿಯಲ್ಲಿ ಕೇಳಿ ಆನಂದಿಸಿ. ಡಿವೈನ್ ಪ್ರೇಯರ್ಸ್.

ಶ್ರೀ ಕೃಷ್ಣ ಕೊಳಲು ನುಡಿಸುತ್ತಿದ್ದರೆ ಇಡೀ ಗೋಕುಲವೇ ನರ್ತಿಸುತ್ತಿತ್ತಂತೆ. ಮೈ ಮರೆಸುವ ಮುರುಳಿ ಗಾನ ಹರ್ಷೋಲ್ಲಾಸಕ್ಕೆ ಸೋಪಾನ.

ನಾವೀಗ ಕಂಡಿರುವ ಖ್ಯಾತ ಕೊಳಲು ವಾದಕ, ಅಲ್ಲಲ್ಲ ಕೊಳಲ ಗಾರುಡಿಕ ಪ್ರವೀಣ್ ಗೋಡ್ಖಿಂಡಿ, ಪರವಶಗೊಳಿಸುವ ಕೊಳಲ ನಿನಾದ ನೀಡಿದ್ದಾರೆ ಡಿವೈನ್ ಪ್ರೇಯರ್ಸ್ ಆನ್ ಫ್ಲೂಟ್.

ಆನಂದ್ ಆಡಿಯೋ ಅರ್ಪಿಸುವ ದೇಶ ಭಾಷೆಗಳ ಸೀಮಾತೀತವಾದ ನಾದ ಲೋಕ ಡಿವೈನ್ ಪ್ರೇಯರ್ಸ್ ಹಿಂದೆ ಕೊಂಡು ಕೇಳಿ ಹತ್ತಿರ ಕರೆದಿದೆ ಮುರಳಿ ಪ್ರವೀಣ್ ಗೋಡ್ಖಿಂಡಿ ನುಡಿಸಿರುವ ಕೊಳಲ ನಿನಾದ ಡಿವೈನ್.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯ ವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯ ವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯ ವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯ ವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா ரேடியோ .org broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra. No commercial promotion, only pure devotion. Connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata, Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನು ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯ ವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯ ವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா ரேடியோ .org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா ரேடியோ .org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ

ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ ಶ್ರದ್ಧೆಯನ್ನ ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata, Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா ரேடியோ .org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata, Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா ரேடியோ .org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion. Connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா radio.org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion. Connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ.org ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ.org ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.